ಜಬಲ್ಪುರ ಸಿಂಕಣಿ ಮಗಲ್ಪುರ ಲಂಕಣಿ ಎದರ ಕೊಡ್ತ ಸುಸುಖ ಎದರ ಕೊಡ್ತ ಕಾಸುಖ ಇಲ್ಲ ಇಲ್ಲ ಕುಕ್ಕಡ ಬಿಲ್ಲ ಹಾಡಿ ತಾನಿಕ ಚುಡಿ ಮಲ್ಲ ಅಲ್ಲಿ ಇಲ್ಲಿ ಅಂದಲಮ್ಮ ಐಸಾ ಪೈಸಾ ಹೇಳಲಮ್ಮ